0: ನವರಿದ್ದೀನಿ ಮ್ಯಾಮ್. ಹಾಗೆ
1: ನವರಿ
0: ಹಾಂ ಕೊಡ ಮ್ಯಾಮ್ ನಿಮ್ಗೆ ಗೊತ್ತಾರೆ ಬೋನ್ ಮೈ
2: kurapa pande pen dona kiran nara mewake ya dei tarik te peran kakati kiroi men nam tabun makuri meikandi dei tarik te peran kakati kiroi no koyam tom ni makuri ke kwa sane pen kakati kiroi de bakantai yo tirano kono nspangaya na tikiroi ne kon panani meuri FM 89.9.